ಪಾಪಕಟೆ ದುಃಖ ಮಿಟಿ ಏತ ರಾಮನ ಭವ ಸಮುದ್ರ ಸುಖದ ನಾವ ಏಕ ರಾಮ ಭವ ಸಮುದ್ರ ಸುಖದ ನಾವ